ರೂಪರಾಗನಾರೇಖರಂಗನ ಜನಂ ವಿಹೀನ ಆದನಾದ ಕಾದ ಪುರಕ ಸೂತರಂ ಕರಂ ಪ್ರಬೀನ್ ಜಂತ್ರ ಮಂತ್ರ ತಂತ್ರ ಜಾಕೋ ಆದ ಪುರಕ ಅಪಾರ ಹಸ್ತಕೀಟ ಬಿಖೇ ಬಸೆ ಸಬ ಠೋರ ಮೈ ನಿರ್ಧಾರ ಜಾತ ಪಾತನ ತಾತ ಜಾಕೋ ಮಂತ್ರ ಮಾತನ ಮಿತ್ರ ಸರ್ವ ಠೋರ ಬಿಖೇ ರಮ್ಯೋ ಜೇ